0: ಆಲ್ಫಾ ಸ್ಟುಡಿಯೋ ಆಲ್ಫಾ ಸ್ಟುಡಿಯೋ ಪೊಲ್ಗಾಲ ಮಹಾನ್ಸಿದ ಪೊಲ್ ಮಿರಿಕಲ ಕ್ಯಾಮ ಹದಲೈ ಪಾವಲಾದ ವೇಸಕರ ಜೀವಿತೇನ್ ಆತ್ಮಿದಿ ನಿವಸೇ ಗೆನಿ ಪೊಲ್ ವೆನುವಟ ಅಸರೂಮ್ ಕಲ ಪೊಲ್ ಕಿರಿ ಪೊಲ್ ಕಿರಿಪಿಟಿ ಭಾವಿತಕರ ಪಹಸುವ ವಾಸಿಯಾತ್ವೆದಿನ್ನ ಇಹಲಮ ತತ್ವೇನ್ ಸೌಖ್ಯಾರಕ್ಷಿತವ ನಿಷ್ಪಾದನೆ ಕರುಣು ಲಭನ ಅಸರೂಮ್ ಕಲ ಪೊಲ್ ಕಿರಿ ಪೊಲ್ ಕಿರಿಪಿಟಿ ಭಾವಿತಿ ಸದಾ ಒಬತ್ ಅದಮ ಮಾರುವೆನ್ನ ಲೇಹಸಿ ಪಹಸುವೆ ವಾಸಿ ಪೊಲ್ ಸಂವರ್ಧನ ಅಧಿಕಾರಿ ಪಣವಿಡಿಯಕಿ ಒಯಾಟ ತೇನ ಸನೀಪ ವೆನ್ನ ಮನತಿ ರೋಗಿಯಾಗ್ತ ಮೇ ಕಥಾ ವಹನ್ನಕು
1: ಮಮ ವ್ಯಾಲಿ ಮಡ ಆರ್ಯ ಸೇನ ಮಟ ಪಪ್ಪೇ ಮಹಾನ್ ಸಿಯಸ್ ಕಿಕ್ ಹತಿಯಕ್ ಪ್ರತೀಕಾರ ಗತ್ತದ ಮಟ್ಟಿಗೆ ಸುಯಕ್ ತಿನ್ನೇ ಪಶ್ಚಿಮ ನೆಟ್ಟೆಸ್ಟಿನ್ ಗೋಣಿದಿಲಿ ದನಗತ್ತ ಸೇವನಗಳ ಕಮಲ್ ಬಂದರು ಈರಪ್ಪಿನ ವೈದ್ಯಕುಮಾರ್ ಮಾಸ ತುನಕ್ಕ ಟಿಕೆಟ್ ಪ್ರತೀಕಾರ ಗತ್ತ ತನ್ನ ಮಠ ಹೊಂದತ್ತು ಸುವಯಾಕ್ತಿನೋ ಇಪ್ಪ ಪರೀಕ್ಷೆ ಕರಗಂದಗುವ ನೋಮ ಕತ್ತೆಯ ಪತ್ರ ತೀನೋ ಸೇವನಗಳ ಕಮಲ್ ಬಂದಿರು ನೆಟ್ಟುವಾಟ ಅನೇಕ ವಾರ ತಿಂದೆನವ
0: ಕಥಾ ಕರನ್ನ 0777 ತುಸಿಯ 974

0: ಸಿಗಲುತ್ತರೆ ಮಂಡಳಿಯ
1: ಸೇವೆ ನಿಯುತು ರಾಜಸೇವಕ ಒಬಟ ವಾಗೇಮ ವಿಶ್ರಾಮಿಕ ರಾಜಸೇವಕ ಒಬಟ ತೆನ್ ವಿಶೇಷ ಮಿಲಕಟ ಬಿವೈಡಿ ವಾಹನಯಾಕ್ ಬಿಂದು ಐ ಎಕ ಎಕ ಎಕ ಎಕ ಸೇವಿ ಸಿಪಾಯಿ ಎಕ ಸೇವಿ ಸಿಪಾಹ ಮತಂದ ಬಿವೈಡಿ ಕರುಸರು ಸೇವೆಟ ಬಸ ಸೇಮಕ್ ಜೀವಿತೇಟ ಸೆನ ಸೇಮಕ್ ಕೊಂದಿಸ ಸಾಯ್ದಾಯಿ
2: ನಿಶೋನ್ ಲಂಗಾ ಜಪಾನೀಸ್ ಲ್ಯಾಂಗ್ವೇಜ್ ಸೆಂಟರ್ ವಿತಿನ್ ಭಾಷಾ ಕುಶಲತಾ ಪೋಣುವ ಸಮಗಿನ್ ಜಪಾನ್ ರಕಿಯಾವಕಟ ಹರಿ ಮಗ ಪೆನ್ವೀಮ ರಾಜ್ಯ ಬೆಂಗುಡ್ನಾಯ ಸಮಗಿನ್ ನಿಶೋನ್ ಲಂಕಾ ಜಪಾನೀಸ್ ಲ್ಯಾಂಗ್ವೇಜ್ ಸೆಂಟರ್ ಗಂಪಹ ಬಿಂದು ಐ ಹತ್ತೆ ಹಯಾಯಿ ಹತಲಿಸ್ತುನಾಯಿ ಹತ್ತೆ ತುನಾಯಿ ಎಕಸಿಯ ಹತ್ತೆ ಏಕ
3: ಒಯಾಟ ತೇನೆ ಸಾನೀಪ ವೆನ್ನೆ ಮನತಿ ರೋಗೆ ಆಗ್ತ ಮೇ ಕತಾ ವಹನ್ನಕೋ
4: ಮಗೇ ನಮ ಕುಮುದುನೆ ಮೊರಟುವೆ ಥೈರಾಕ್ಸಿನ್ ನಟ ಪರದು ಗಾನಕ್ ಮಂ ಬಿಹಿಟ್ ಗತ್ತ ಮಟ ಸೋಪತ್ತು ನೆ ಇದ್ಬಸ್ಸು ಮಟ ರೆಚ್ಚೆಚ್ಚೆಂ ರೇಡಿ ಏಕೆನ್ ಕಮಲ್ ಬಂದು ಲೆದನ ಹತ್ಯ ಗೆನ ನೆನ ಗಂಗ ಲೆಬುನು ನೆತೆಟ್ಟೆ ಗಿಯಾ ದೆಪಾರೈ ಬಿಹಿಟ್ ಗತ್ತಿ ಮಗೇ ರಿಪೋರ್ಟ್ ಸುಂದ ಉನಾ ಏ ನಿಸಾ ಮಟ ಅತ್ತಟಮ ಗೊಡಕ್ ಪಿನ್ ದೆನ್ನ ಓನ ಏ ಕಮಲ್ ಬಂದು ಲೆದನ ಹತ್ಯ ಅಟ ಮೇ ವಗೇ ಲೆದ್ದುನ್ ಸೋಪತ್ ಕರನ್ನ ಲೆದನ ಹತ್ಯರೆ ನಿರೋಗೆ ಕಮಮ ಲೆದೆನ್ನ ಓನ
3: ಕಥಾ ಕರನ್ನ 0777340
5: ആണെങ്കി കൊയത് അവസരം എന്നിവേ പദ്ധ പദ്ധ
6: കൗദാനേ മേ കലുവട്ട് കലുവേ
5: മന്ദമൈനങ്കി കലുകുമാരയ മേ സോൺ പിട്ടണിയ ഗാവിഞ്ഞാണ് ഗാനുളമൈങ്ങ ഉപയോഗിക്കുന്നത് മൈ മകിടി യൂടിയൊക്കെ
6: അയ്യോ അയ്യ മേ കരണേക്കാക്ക് ഇക്മെന്റ് കരാന്ന് മങ്ങ ഹാതരട്ട് കലിം ഗെതിരെ അന്നോനെ
7: වේලාව ඔබ වෙත ගෙන එන්නේ ඔයා වගේ හොඳ කෙනෙකුට ගනුදෙනු කරන්න ඒ වගේම හොඳ තැනක් ඕන ඔබේ ස්ථාවර තන්පතුවට ඉහළ පොලියක් ලබා දෙන හොඳම තැන සර්වෝදය ඩෙවලොප්මන්ට් ෆයිනෑන්ස් 13/19 අදමම තන්න ලංකා රේටින් BBB- ස්ටේබල් අවුට්ලුක් බලපත්‍රාදී මුල්‍ය සහගත ශ්‍රී ලංකා තන්පතු රක්ෂණ යෝජනා ක්‍රමයේ සමාජිකයෙකි
8: හවස 3:47
9: හෙලෝ
10: ඔයාගේ කෝල් එකට ඔයාගේ රික්වෙස්ට් එකට සෙට් වෙන හොඳම තැන කිඳර හැන්දෑව